0: ಕಂಕಣದ ಉದರಗಡದ ದಿಟ್ಟದ ದಿನ ತಂದರದಿ ಕಂಕಣದ ಉದರಗಡದ ಗಿಡದ ದರಗಡದ ದಿನ ದಿನ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಜನ್ನು ತಾಕದಿ ಇದಕ್ಕೆ ಇದಕ್ಕೆ
1: ನನ್ನ ದನಿಗೆ ನಿನ್ನ ದನಿಯ
2: ಸೇರಿದಂತೆ ನಮ್ಮ ದನಿಯ
1: ನಾಥರಮು ನೀಶ್ವರಮು ಸಂಗಮ ಮೈ ಮನ ತರಂಗ ಅವತರಿಂತಿ ಎಂದೇ ಸ್ವರವೂ ನಿಂಗಳುಡೆ ಸ್ವರವೂ